twatuka ye mango lyo kandi tuletwa silungo lulu twatuka ye byakato tuletwa se tulu walu epie ayana muri twa hebe ndubyo si